0: ಪರಂಧಾಮ ಗೋಪಿಕಾ ಗೋವರ್ಧನ ಪುನರೀಕ ಪುರುಷೋತ್ತಮ
1: ನಾರಾಯಣ ನಮೋ ನಾರಾಯಣ. ಎವರಯ್ಯ ನೀವು? ಎವರೆವರು
0: ಅಯ್ಯ? ನೀನು ಡಂಗೇಯ ಮಹಾರಾಜುನಯ್ಯ.
1: నీకు బాధ ఎందులకు వచ్చి అది ఎటు వెళ్ళుచున్నావు?